ಕೊಟ್ಟೆನು ಮಾನಂಬೆ ಘನಮನು ಮನ ದೇಶ ನೀತಿ ನಿಮ್ಮಂಟಗಲ್ಪಿ ನೇಟಿಕಿಚ್ಚಿರಿ ನೇಟಿಕಿಚ್ಚಿರಿ ಪರದೇಶ ನೀತುಲರಸಿ ವೆಸ ವಿಚಿತ್ರ ಸ್ವೇಚ್ಛೆಯನು ವಿಚ್ಚುಕ.

ಎಂತೆನು ಮಾನಂಬೆ ಘನಮನು ಮನ ದೇಶ ನೀತಿನಿ ಮಂಟಗಲ್ಪಿ ನೇಟಿಕಿಚ್ಚಿರಿ ನೇಟಿಕಿಚ್ಚಿರಿ ಪರದೇಶ ನೀತುಲರಸಿ ವೇಸ ವಿಚಿತ್ರ ಸ್ವೇಚ್ಛೆಯನು ವಿಚ್ಚುಕ.